0: ಹಿಡ್ರಿ ಹಿಡ್ರಿ.
1: ಮಲಕೊಂದಿ ಸೀತಮ್ಮನೆ ತುಕಬೋಯಿನ ಅಲೋ ರಾಭನುಡನೆ ಪುರೇ.